ಪುನ್ನ ಇಂದಿ ವರ ಸುಂದರ ಭಗವಾನ್ ಶ್ರೀರಾಮ್ ಲಕ್ಷ್ಮಣ್ ಜಿ, ಒನ್ ಡಾರ್ಕ್ ಲೈಕ್ ದ ಡಾರ್ಕ್ ಬ್ಲೂ ಲೋಟಸ್ ಅಂಡ್ ದ ಅದರ್ ಫೇರ್ ಲೈಕ್ ದ ಜಾಸ್ಮಿನ್ ಫ್ಲವರ್. ಕುಂದ ಇಂದು ಸುಂದರ ಮೋಸ್ಟ್ ಹ್ಯಾಂಡ್ಸಮ್ ಮಾದೀಸ್ ಟು ಶ್ರೀರಾಮ್ ಲಕ್ಷ್ಮಣ್. ಅತಿ ಬಲ ಆಫ್ ಸರ್ಪಾಸಿಂಗ್ ಸ್ಟ್ರೆಂಗ್ತ್, ಪವರ್ಫುಲ್ ಅಂಡ್ ಸ್ಟ್ರಾಂಗ್. ವಿಜ್ಞಾನ ಧಾಮ ಸೇಸ್ ವಿಜ್ಞಾನ ಧಾಮ ದಟ್ ಹಿ ಈಸ್ ದ ರಿಪಾಸಿಟರಿ ಆಫ್ ಆಲ್ ವಿಸ್ಡಮ್, ದ ಸ್ಟೋರ್ ಹೌಸ್ ಆಫ್ ನಾಲೆಜ್. ಶೋಭಾಧ್ಯವ್ ದಿಸ್ ಶ್ರೀರಾಮ್ ಲಕ್ಷ್ಮಣ್, ಫುಲ್ ಆಫ್ ನ್ಯಾಚುರಲ್ ಗ್ರೀಸ್ ಅಂಡ್ ಚಾಮ್. ಭಗವಾನ್ ವರದಂದ ವಿನವ್ ಸ್ಕಿಲ್ಡ್ ಆರ್ಚರ್ಸ್, ಎಕ್ಸಲೆಂಟ್ ಆರ್ಚರ್ಸ್. ಶ್ರುತಿ ನುತೌ ಹಿಮ್ಡ್ ಬೈ ದ ವೀರಸ್ ಭಗವಾನ್ ಶ್ರೀರಾಮ್ ಲಕ್ಷ್ಮಣ್. ಗೋ ವಿಪ್ರಾ ವೃಂದಾ ಪ್ರಿಯೌ ವೆರಿ ದೇರ್ ಟು ದ ಕೌಸ್ ಅಂಡ್ ಟು ದ ಬ್ರಾಹ್ಮಣಸ್. ಮಾಯಾ ಮಾನುಷ ರೂಪಿ ನೌ ದ ಲಾರ್ಡ್ ಶ್ರೀರಾಮ್ ಲಕ್ಷ್ಮಣ್ ಜಿ ಹೂ ಹವ್ ಕಮ್ ಅಪಾನ್ ದ ಅರ್ಥ್ ಹಸ್ ಟೇಕನ್ ಅವತಾರ್, ಹಸ್ ಇನ್ಕಾರ್ನೇಟೆಡ್ ಇಟ್ ಸೇಸ್ as man through his own elusive power. Maya manusha rupinav raghuvarav, science of the raghu's race. Sad dharma varamav hitav, protectors of religion, beneficent. Sitan veshan tatparav patikatav, who is wandering, who is in search of mata Sita. Bhakti pradav Tauhinaha. May my Lord bless us with devotion. Bhagavan, we bow before you. A verse that brings and reassures me is this beautiful one that says, Mukam karoti vachalam, Mukam karoti vachalam. The dumb becomes eloquent, becomes vocal. Mukam karoti vachalam. Pangu langayate girim, the cripple, the lame,